0: ಅಂದ್ರೆ ಆದ್ರೆ ಬೆದಾಗನ್ನ ಓನೆಮನ ಸತೇ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಅಂತ. ಆದರೆ ಬೆದಾಗನ್ನ ಓನೆ ಮನ ಸತಿಯ ದಿನ ದವಾಲು ಏಕೆ ಹತನು ಬೆದಗ.
1: Overtime meets with Jami.

0: ನೇ ತೀಕಾಯಿ ಮಂಕಿಯನ್
1: ಹೇಳಿ ವಾಂದುರ ಸಲಗಾನ ಪೊಳವೆ
2: ಸತಿ ಅಗ ರಾತ್ರಿ ನಮೇಟ ಐಟಿಎನ್ ಬಲನ್ನ ಸಮರೇ